ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪದ ಗಮರಿ ಗಮ ಪ

ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ